ಬನಕೂಬ ಹಬಹುಬ ಲುಬ ಲುಬ ಡುಬ ಡುಬ ಹೇ ಹೋ ಹೋ ಹೋ ಹೋ ಹೋ ಹೇ ಹೋ ಹೋ ಹೋ ಹೋ ಹೋ ಕೇತೆ ಪಾರೆ ತೋ ಚೊಲ್ಲೀತೋ ಕೇತೆ ಪಾರೆ ಆಹಾ ಆಹಾ ಕೇತೆ ಪಾರೆ ತೋ ಚೊಲ್ಲೀತೋ ಕೇತೆ ಪಾರೆ ಆಹಾ ಆಹಾ ಪೊರ್ ಲೋಕೆರೆ ಲೋ ವಿರೈತೆ ನೀ ಕಾನ್ ಬಕಾರ್ ರೋಲ್ ದಿ ಆಯ್ತೆ ಏಕೆ ನೀರೊಟ್ಟೋ ನೀರಿ ಆಯ್ಯಾ ಓ ಆಯ್ ಮುರಿನ್ ದೊಲ್ಯಾರ್ ಆಯ್ ಚೊಲ್ಲೀತೋ ಕೇತೆ ಪಾರೆ ತೋ ಚೊಲ್ಲೀತೋ ಕೇತೆ ಪಾರೆ ಲೋ ಲೋ ಲೋ ಲೋ ಲೋ ಲೋ ಲೋ ಲೋ ಲೋ ಲೋ ಲೋ ಲೋ